ನಮ್ಮ ಜನ್ತಾಕಿ ಅಕ್ಕದಾದ ಆರ್ ತೆಂಗಾಗಿ ಕತ್ರಿಗಿಚಿ ಜೆ ಬಾರ ಮಾಸನು ತೇರ ಪರಬ ಬುಲಿಕ್ರಿ. ನಮ್ಮ ಜೆಹೇತು ಸಂಸಾರನು ರಾಲ್ದಾತ್, ಸಾಮಾಜಿಕ ಪ್ರಾಣಿ ಹಿಸಾಬನು ಸಮಾಜನು ನಮ್ಮ ಚಲ ರಾಲ್ದಾತ್, ಹೇಳೆ ಸಾಮಾಜಿಕ ರೀತಿನೀತಿನೂ ಭಿ ನಾಮನ್ ಚಲರ ಖಾತ್ರಿ. ಆರು ಸಮಯ ಅನುಸಾರೆ ಜತ್ಕಿ ಭಿ ತಿಹಾರ ಬಹಾರ ಬಾರಿ ಅನ್ನು ನಮ್ಮ ಸಮೀನ್ ಮಂದಾತ್. ಆರು ಹೊನ್ನೆ ಏರೋತಲೆ ಜತ್ತೀರ್ ನಮ್ಮೆ ಕುಣಾರ ಖಲಿ ಮಲ್ಲ ಗೊಲ್ಲಾರ್ ಆರು ಹುರ್ಮಿ ಜನ್ ಸಂಪ್ರದಾಯ ಉಠಿ ಅತ್ನಾರ್ ಜತ್ತೀರ್ ತಮ್ಮೆ ಜಿಯಾನು ಖುಷಿ ಬಸಿ ಮನಾಗಿ ಲಗನ್ ಚಾಹನಾರ್. ಆರು ಇದದ್ ಭಿ ಸತ್ ಕಥಾದ ಜಿ ನಮ್ಮ ಜದಿ ಈ ಮೂರ್ತಿ ಮಂಡಲನು ಜನ್ಮಾರ್ಗಾರ್ ದಾತಲೆ ಜತ್ಕಿ ಖುಷಿ ಬಸಿನು ರಥ ಜತ್ಕಿ ಸುಖ ಶಾಂತಿನು ರಥ ಅದದ ನಮ್ಮೆ ಜಿಯಾಗೆ ಲಗನ್ ಬಡಿಯಾದು. ತಾ ಹೊನ್ನೆ ನಮ್ಮ ಜತಿತ್ ಚಾಹದಾತ್ ಜೆ ঠিক হিসাবন খুশি বাসিনু রথ বলিকি. আউ হন্যে এরথালে তা নামে কুহা সম্প্রদায়ের বেশিকি প্রকৃতি গে সঙ্গে মিশ্রণার আর আতলনার হারবু বাকড়ে হাল্লু খুঁড়ি তারপরে যেতকি ভি নামে সমাজ জন আতলদাত জিতির মিলি মিশ্রিকি রাগে লাগান হি নাম চাহাদাত আদকে লাগান তা নামে নামে ভিতরে অনটা বাড়েটে সম্পর্ক আতলি বাড়েটে বন্ধন আতলি জিতির জিতির নাম ভল আখদাত আউ নাম সম্মান ভি চিদাত ସମ୍ମାନ ଚିଆଗେ ଆହଦାତ ବୋଲିକିରି ନାମ ସମ୍ମାନ ଭି ହାକ୍ ଦାତ ତା ନାମେ ଏରଥାଲି ହନେ ବହୁତଟେ ଗୁଣ ଆତଲି ନାମେ କିଷାନ ସମ୍ପ୍ରଦାୟରେ ଆଲାର୍ଗି ଗୁଠି. ଆଉ ଯେହେତୁ ନାମ ପରିଶ୍ରମ ନାନ୍ଦାତ ଆରୁ ନାମେ କମାଣି କୁଠାଣି କାମିକିରି ନାମ ଏକାନିକିରି ଠିକ୍ ହିସାବନୁ ଉଜ୍ଜ ତକତ ଆକାଥାନ ଚିନ୍ତା ନାନ୍ଦାତ ହନେ ହୁର୍ମି ସାମିଆ ବନ ନାମ ଭଲ୍ କିରି ଉଜ୍ଜତ ଖୁସି ବାସିନୁ ରଥ ବୋଲିକିରି ଭି